ಪನಿ ದದ ಪಪ್ಪ ಮಗರಿ ಪ ಮಗರಿ ಮಗರಿ ಗರಿ ತನಿ ದದಾರಿ ಗಗ ಪಾಪ ದನಿದ ದನಿದ ಗಪ ದನಿ ದರಿ ದನಿದ ಗರಿ ದನಿದ